0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ರೂಪಾ ರಾವ್ ಮತ್ತು ದೀಪಾ ರಾವ್ ಅವರುಗಳ ದನಿಯಲ್ಲಿ ಪುರಂದರದಾಸರ ರಚನೆ ಡಂಗೂರವ ಸಾರಿ ರಯ್ಯ ಡಿಂಗರೀಕರೆಲ್ಲರೂ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in the beginning, let us listen to Rupa Rao and Deepa Rao sisters' Dangurava Sari Raya Dingari Karellaru, written by Purandradasa.

ಎನ್ನೀಗ ವೃಂದಗಾನದಲ್ಲಿದೆ. ವಿಜಯದಾಸರು ಬರೆದಿರುವ ಯಾಕೆ ಬಂದಿ ಜೀವ ಯಾಕೆ ಬಂದಿ. ನೌ ಅ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ವಿಜಯದಾಸ. ಯಾಕೆ ಬಂದಿ ಜೀವ ಯಾಕೆ ಬಂದಿ.

ನಿನ್ನ ಮಗನೇನೆ ಗೋಪಿ ವ್ಯಾಸರಾಯರ ರಚನೆ ದನಿಯಾಗಿದ್ದಾರೆ ಉಮಾ ಗೋಪಾಲಸ್ವಾಮಿ. ನಿನ್ನ ಮಗನೇನೆ ಗೋಪಿ ರಿಟನ್ ಬೈ ವ್ಯಾಸರಾಯ ಸಂಗ್ ಬೈ ಉಮಾ ಗೋಪಾಲಸ್ವಾಮಿ.

ಬಿಆರ್ ಗೀತಾ ಅವರ ದನಿಯಲ್ಲಿ ಈಗ ಅಕ್ಕ ಮಹಾದೇವಿ ವಿರಚಿತ ವಚನ ಹಸಿವೆ ನೀನು ನಿಲ್ಲು ನಿಲ್ಲು. ಬಿಆರ್ ಗೀತಾ ರೆಂಡರಿಂಗ್ ಅವಚನ ರಿಟರ್ನ್ ಬೈ ಅಕ್ಕ ಮಹಾದೇವಿ. ಹಸಿವೆ ನೀನು ನಿಲ್ಲು ನಿಲ್ಲು.

ಆನಂದಮಯಗೆ ಚಿನ್ಮಯಗೆ ವೃಂದಗಾನದಲ್ಲಿದೆ ವಾದಿರಾಜರ ರಚನೆ. ಆನಂದಮಯಗೆ ಚಿನ್ಮಯಗೆ ಸಂಗೀತ ಕೋರಸ್ ರಿಟನ್ ಬೈ ವಾದಿರಾಜ.

ಸಂಗೀತ ಕಟ್ಟಿಯವರ ದನಿಯಲ್ಲಿ ಈಗ ವಾದಿರಾಜರ ಮತ್ತೊಂದು ರಚನೆ ಸಾರಿದೆನೋ ನಿನ್ನ ವೆಂಕಟರಮಣ. ನ ಒನ್ ಮೋರ್ ಸಾಂಗ್ ರಿಟನ್ ಬೈ ವಾದಿರಾಜ, ಸಂಗ್ ಬೈ ಸಂಗೀತ ಕಟ್ಟಿ. ಸಾರಿದೆನೋ ನಿನ್ನ ವೆಂಕಟರಮಣ.

ಸ್ವಾಮಿ ನೀನು ಶಾಶ್ವತ ನೀನು ಬಸವಣ್ಣನ ವಚನ ಗಾಯನ ವಿಶ್ವನಾಥನ ಕೋಡ್ ಸ್ವಾಮಿ ನೀನು ಶಾಶ್ವತ ನೀನು ರಿಟನ್ ಬೈ ಬಸವಣ್ಣ ಸಂಗ್ ಬೈ ವಿಶ್ವನಾಥನ ಕೋಡ್.

ಸಂಗೀತ ಕಟ್ಟಿಯವರ ದನಿಯಲ್ಲಿ ಈಗ ಪುರಂದರದಾಸರು ಬರೆದಿರುವ ಜಾಣೆ ನೋಡೋಣ ನಡಿ ವೇಣುಗೋಪಾಲನ. ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಪುರಂದರದಾಸ, ಜಾಣೆ ನೋಡೋಣ ನಡಿ ವೇಣುಗೋಪಾಲನ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime Indian music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠವನ್ನ.
1: ನಮಸ್ಕಾರ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಾವು ತಗೊಂಡಿರುವ ಸಂಗೀತ ಪಾಠ ನೀಲಾಂಬರಿ ರಾಗದಲ್ಲಿ ಆದಿತಾಳದಲ್ಲಿ ನಿಬದ್ಧವಾಗಿರುವ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ. ಈ ನೀಲಾಂಬರಿ ಶಂಕರಾಭರಣದಲ್ಲಿ ಜನ್ಯ ಭಾಷಾಂಗ ರಾಗ, ಆರೋಹಣ ಅವರೋಹಣದಲ್ಲಿ ಷಡ್ಜಸ್ವರ ಗ್ರಹ, ಋಷಭ ಮಧ್ಯಮ ನಿಷಾದಗಳು, ರಾಗಛಾಯಾ ಸ್ವರಗಳು, ಮಧ್ಯಮ ಮತ್ತು ಪಂಚಮ ನ್ಯಾಯಸ್ವರ. ಈ ರಾಗವನ್ನು ಕರುಣಾ ಭಕ್ತಿ ಮತ್ತು ವಾತ್ಸಲ್ಯ ಭಾವರಸಗಳನ್ನು ಈ ರಾಗ ಸೂಚಿಸುತ್ತದೆ. ಇದರಲ್ಲಿ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಮತ್ತು ಹಲವಾರು ರಚನೆಗಾರರು ರಚನೆ ಮಾಡಿದ್ದಾರೆ. ತ್ಯಾಗರಾಜರ ಲಾಲಿಯುಗವೇ ಎಂಬ ಕೃತಿ, ಎನ್ನಗ ಮನಸ್ಸು ಕುರಾನಿ ಎಂಬುದು, ರಾಮ ರಾಮ ಎಂಬ ಒಂದು ಕೃತಿ, ಮಾತಾಡವೇಮಿ ಅಂತ ಒಂದು ಕೃತಿ, ಉಯ್ಯಾಲ ಲೋಕವೀಯ, ನೀಕೆ ದಯರಾಗ ಎಂದು 6 ಕೀರ್ತನೆಗಳು ಅವರು ಮಾಡಿದ್ದಾರೆ. ಹಾಗಾಗಿ ಮುತ್ತುಸ್ವಾಮಿ ದೀಕ್ಷಿತರ ನೀಲಾಯತಾಕ್ಷಿತರ ಪೊನ್ನಯ್ಯ ಪಿಳ್ಳೆ ಕೂಡ ನೀಲಾಯತಾಕ್ಷಿ ಎಂದು ಶುರು ಮಾಡುವ ಒಂದು ಕೀರ್ತನೆ 2 ಕಳೆಯಲ್ಲಿ ಮಾಡಿದ್ದಾರೆ. ಶ್ಯಾಮಶಾಸ್ತ್ರಿಗಳು ಬ್ರೋವವಮ್ಮ ಎಂಬ ಕೃತಿಯನ್ನು ನೀಲಾಂಬರಿ ರಾಗದಲ್ಲಿ ಚಾಪುತಾಳದಲ್ಲಿ ರಚನೆ ಮಾಡಿದ್ದಾರೆ. ಇದರಲ್ಲಿ ಬಹಳ ಖ್ಯಾತವಾದ ಒಂದು ಕೃತಿ ಏನಂದರೆ ಮೈಸೂರು ಲಿಂಗರಾಜ ಅರ್ಸ್ ರಚನೆ ಮಾಡಿದ ಶೃಂಗಾರ ಲಹರಿ. ನೀವು ಕೇಳಿರ್ತೀರಾ ಶೃಂಗಾರ ಲಹರಿ ಎಂಬ ಕೃತಿಯನ್ನು, ಬಹಳ ಖ್ಯಾತವಾಗಿದೆ. ಜೊತೆಗೆ ಆನಂದವಲ್ಲಿ ಎಂಬ ಸ್ವಾತಿ ತಿರುನಾಳ್ ಕೃತಿ ಕೂಡ ಈಚೆಗೆ ತುಂಬ ನಮ್ಮ ವೇದಿಕೆಯಲ್ಲಿ ಹಾಡಲ್ಪಟ್ಟು ಬರ್ತಾ ಇದೆ. ಹಾಗಾಗಿ ಇವತ್ತು ನಾವು ನೀಲಾಂಬರಿ ರಾಗದಲ್ಲಿ ಇರುವ ಈ ಕೃತಿಯನ್ನು ಶುರು ಮಾಡೋಣ. ಇದರ ಆರೋಹಣ ಅವರೋಹಣ

ಮಕ್ಕಳ ಲಾಲಿ ಹಾಡುಗಳನ್ನು ಈ ರಾಗದಲ್ಲಿ ಹಾಡಿ ನಿದ್ರೆ ಮಾಡಿಸೋದು ನಮ್ಮ ವಾಡಿಕೆ. ನಾವು ಇವಾಗ ನೀಲಾಂಬ್ರಿ ರಾಗವನ್ನು ಶುರು ಮಾಡೋಣ. ಇದರಲ್ಲಿ ಕೆಲವು ಸಂಚಾರಗಳು

ಸಾಧಾರಣವಾಗಿ ಬಹಳ ವಿಳಂಬ ಕಾಲದಲ್ಲಿ ಮಾತ್ರ ಹಾಡುವುದು ಉಂಟು. ಇದಕ್ಕೆ ಅವಸರಪಟ್ಟು ಪ್ರಯೋಜನ ಇಲ್ಲ. ನಿಧಾನಕ್ಕೆ ಹೇಳಬೇಕು. ಎರಡು ಕಡೆ ಸಮದಿಂದ ಶುರುವಾಗುತ್ತೆ ಆದಿತಾಳ, ಎರಡು ಕಡೆ.

0: ಇದರ ಶುದ್ಧ ಸಾಹಿತ್ಯ
1: ಅಂಬಾ
0: ನೀಲಾಯತಾಕ್ಷಿ ಕರುಣಾ ಕಟಾಕ್ಷಿ ಅದು ಫಸ್ಟ್ ಲೈನ್.

0: ಇಷ್ಟುವರೆಗೆ ಪಾಠ ಮಾಡ್ಕೊಂಡು ಬಾ, ನಾಳೆ ನೋಡೋಣ.
1: ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ. ಇದು ಅಮೃತ ಗುರುಕುಲ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ ರಾಗ್ ಮಾಲ್ಕೌನ್ಸ್
1: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ರಾಗ್ ಮಾಲ್ಕೌನ್ಸ್

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹೀಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರೆಸೈಟಲ್ ಬೈ ಶ್ರೀ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಂಗೀತ ಪ್ರಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್ ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ ಖಂಜಿರ ಬಿಎನ್ ಚಂದ್ರಮೌಳಿ ಮೊದಲಿಗೆ ಗಮ್ ಗಣಪತೆ ಮುತ್ತಯ್ಯ ಭಾಗವತರ ರಚನೆ ಹಂಸಧ್ವನಿ ರಾಗ ತ್ರಿಶ್ರ ನಡೆ ಆದಿತಾಳದಲ್ಲಿದೆ ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿಯರ್ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಬಿ ಆರ್ ಗೀತಾ ಶಿ ಇಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್ ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ ಆನ್ ದ ಖಂಜಿರ ಬಿಎನ್ ಚಂದ್ರಮೌಳಿ ಟು ಬಿಗಿನ್ ವಿತ್ ಗಮ್ ಗಣಪತೆ ಸೆಟ್ ಟು ಹಂಸಧ್ವನಿ ರಾಗ ತ್ರಿಶ್ರ ನಡೆ ಆದಿತಾಳ ರಿಟನ್ ಬೈ ಮುತ್ತಯ್ಯ ಭಾಗವತರ್

ಎನ್ನೀಗ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವ ಕಾಮಾಕ್ಷಿ ಕಾಮಕೋಟಿ ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಸಿಂಹೇಂದ್ರ ಮಧ್ಯಮರಾಗ ರೂಪಕತಾಳ ಕಾಮಾಕ್ಷಿ ಕಾಮ

ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ಬಿಎನ್ ಚಂದ್ರಮೌಳಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಕಾಂಭೋಜಿರಾಗ ಆದಿತಾಳದಲ್ಲಿದೆ ಓ ರಂಗಶಾಹಿ. Dear listeners, you are listening to vocal rendition by B.R. Geeta. She is accompanied on the violin by Vidwan Mysuru Ardayakar, on the mridangam Vidwan M.T. Rajakesari, on the kanjira B.N. Chandramouli. Continuing the program, now O Rangashahi, written by Tyagaraja, set to Kambhojiraga Adithala.

ಇದುವರೆಗೂ ಬಿಆರ್ ಗೀತಾ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music Program. You just heard vocal rendition by B.R. Geeta. Accompanies were on the violin Vidwan Mysuru Ardayakar, on the mridangam Vidwan M.T. Rajakesari, on the khanjira B.N. Chandramouli. This program is a contribution of Akashavani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳುವಿರಿ ರಾಗ್ ಸಾರನಟ್ ಖಯಾಲ್ ವಿಲಂಬಿತ್ ಏಕ್ತಾಲ್ ಸಜನ ಘರ ಬೈ ಧೃತ್ ತೀನ್ ತಾಲ್ ಮಾನೆ ಜೀತ್ ಮಾನೋ
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ಎಸ್ ಹಲ್ದನ್ಕರ್ ರಾಗ್ ಸಾರನಟ್ ख्याल विलंबित एकताल सजना घर भई धृत तीन तल माने जीत मानो

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೋಡಿಮಟ್ಟಿ, ಹಾರ್ಮೋನಿಯಂ ಟಿವಿ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಸಂಜಯ್ ಬಂದೋಪಾಧ್ಯಾಯ್ ಅವರಿಂದ ಸಿತಾರ್ ವಾದನ, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಝಪ್ತಾಲ್ ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: You are listening to vocal recital by Shri S.S. Haldankar. He was accompanied on tabla by Shri Shankar Kodimatti, violin by Shri T.V. Kabade. Continuing the concert, now listen to sitar recital by Shri Sanjay Bandopadhyay. Rag Brindavani Sarang. Alap Jod Madhyalay Japtal and Dhrut Teen Tal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ಬಂದೋಪಾಧ್ಯಾಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಮೊದಲಿಗೆ ಬೇಗಡೆ ರಾಗದ ವರ್ಣ ಎಂತ ಚಲ್ಲಮು ಆದಿತಾಳದಲ್ಲಿದೆ, ರಚನೆ ವೀಣಾಕುಪಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program, we bring you Veena recital by V. Gopal.

ಈಗ ತ್ಯಾಗರಾಜರ ಕೃತಿ ಆರಬಿ ರಾಗ ರೂಪಕ ತಾಳದಲ್ಲಿದೆ ನಾದ ಸುಧಾ ರಸಂಬಿಲನು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಬಿ ರಾಗ ರೂಪಕ ತಾಳ ನಾದ ಸುಧಾ ರಸಂಬಿಲನು.

ನೆನರುಂಚಿ ನಾನು ತ್ಯಾಗರಾಜರ ಕೃತಿ ಮಾಳವಿರಾಗ ಆದಿತಾಳದಲ್ಲಿದೆ. ಒನ್ ಮೋರ್ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಳವಿರಾಗ ಆದಿತಾಳ ನೆನರುಂಚಿ ನಾನು

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಡಾ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಸ್ವಾತಿ ತಿರುನಾಳರ ಕೃತಿ ತೋಡಿರಾಗ ಮಿಶ್ರ ಛಾಪು ತಾಳದಲ್ಲಿದೆ ಸರಸಿಜನಾಭ. Dear listeners, you are listening to Veena Recital by V. Gopal. Accompanies are on the mridangam Dr. V. V. Vaidhinathan, on the ghatam N. Gurumurthy. Continuing the program, now let us listen to a composition of Swati Thirunal, set to Todi Raga Mishra Chaputala, Sarasijanabha.

ವಿ ಗೋಪಾಲ್ ತಮ್ಮ ವೀಣಾ ವಾದನವನ್ನು ತಿಲ್ಲಾನದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರಚನೆ ಸ್ವಾತಿ ತಿರುನಾಳ್, ಧನಶ್ರೀರಾಗ ಆದಿತಾಳ. ವಿ ಗೋಪಾಲ್ ಕನ್ಕ್ಲೂಡ್ಸ್ ಎಸ್ ವೀಣಾ ರಿಸೈಟಲ್ ವಿತ್ ತಿಲ್ಲಾನ ರಿಟನ್ ಬೈ ಸ್ವಾತಿ ತಿರುನಾಳ್ ಸೆಟ್ ಟು ಧನಶ್ರೀರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ನುಡಿಸಿದವರು ಡಾ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by V. Gopal. He was accompanied on the mridangam by Dr. V. V. Vaidyanathan, on the ghatam N. Gurumurthy. This program is a contribution of Akashwani Bengaluru, anytime Indian music.

ಆನ್ ರಾಗಂ ಚಾನೆಲ್ ಯು ಹಾವ್ ಹರ್ಡ್ ದ ವೀಣಾ ರಿಸೆಟಲ್ ಆಫ್ ಶ್ರೀ ಮೊಕ್ಕಪಾಟಿ ನಾಗೇಶ್ವರ ರಾವ್ ಮೃದಂಗ ಸಪೋರ್ಟ್ ಇಸ್ ಬೈ ಶ್ರೀ ದಂಡಮೋಡಿ ರಾಮಮೋಹನ್ ರಾವ್ ದಿಸ್ ಪ್ರೋಗ್ರಾಮ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ವಿಜಯವಾಡ ಫಾರ್ ರಾಗಂ 24/7 ಡಿಟಿಎಚ್ ರಾಗಂ ಚಾನೆಲ್ ಲೋ ಮೀರಿಂತವರೆಗೂ ಮೊಕ್ಕಪಾಟಿ ನಾಗೇಶ್ವರ ರಾವ್ ಗಾರಿ ವೀಣಾ ವಾದ್ಯ ಕಚೇರಿ ವಿನ್ನಾರು ಮೃದಂಗ ಸಹಕಾರಂ ಶ್ರೀ ದಂಡಮೋಡಿ ರಾಮಮೋಹನ್ ರಾವ್ ನಿರಂತರ ಭಾರತೀಯ ಸಂಗೀತ ಸ್ರವಂತಿ ರಾಗಂ ಚಾನೆಲ್ ಲೋ ಪ್ರಸಾರಮೈನ ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯವಾಡ ಕೇಂದ್ರ ಸಮರ್ಪಣ.